0: ಮುಂದೆ ಪೂವಲ್ಲೆ ನಾವು, ಚಿನ್ನಾರಿ ಪಾಪಲ್ಲೆ ನಾವು.
1: ಮೇರೆ ಪಾಠ ಜ್ಯೋತಿ ಚಿತ್ರನೊಳದಿ ಎಸ್ ಪಿ ಬಾಲಸುಬ್ರಹ್ಮಣ್ಯಂ ಎಸ್ ಜಾನಕಿ ಗಾನಂ ಚೇಸರು, ಆತ್ರೇ ಗೀತಾನಿಕಿ ಚಕ್ರವರ್ತಿ ಸಂಗೀತಂ.
2: ಗುರ್ತುಕೊಸ್ತುನಾಯಿ.